0: ಸಮಾಜ ಸೇವಿ ಭಗಿನಿ ಸಂಪೂರ್ಣ ರಾಜ್ಯಕ್ಕೆ ಕಂಠ ಪ್ರತಿನಿಧಿ ಸಮಾಜ ಸೇವಿ ಜೀವ ಅಂದ್ರೆ ಅಮೃತ ದಸೌ
1: ಇಷ್ಟಾಲ್ ಭಸ್ಕರಿ ನಗರಪಾಲಿಕಾ ಹೇ ಜಪಾನ್ ಸಮಯ 2083 ಸಾಲ ಜೇಠ 10 ಗಂಟೆ ಬಿಹಾರ 11 ಬಜೆ ಆಯೋಜಕ ಭಸ್ಕರಿ ನಗರಪಾಲಿಕಾ ಕಾರ್ಯಾಲಯ ಭಸ್ಕರಿ
2: ಶುಚಿತ್ವ ವ್ಯವಸ್ಥೆ ಇದೆಯೋ

ಕಾಲ ಸಮಾಚಾರಗಳ ಜೊತೆ ವಿಶೇಷ ಸಂವಾದ ಸಮಿವಾರ್ಯ ವಿಶೇಷ ಬಾಕಿ ಸಿಆರ್ಎಂಕು ಸಾಧಾರ ಖಬರ್ ಸುಂದರ ಶಕ್ತಿಶಾಲಿ